ರಾಮ ಚಿಂತನೆ ಚಾಲು ರಾಮ ನಾಮ ಮೇಲು ರಾಮ ಚಿಂತನೆ ಚಾಲು ರಾಮ ನಾಮ ಮೇಲು ರಾಮ ಚಿಂತನೆ ಚಾಲು ರಾಮ ನಾಮ ಮೇಲು ನೀ ಚಿಂತನೆ ಚಾಲು ನೀ ನಾಮ ಮೇಲು ನೀ ಚಿಂತನೆ